ಪರಸು ಸಗಲು ನಿಸ್ತಾರೇಶ್ವರಿ ಮಿಥ್ಯಾ ನಹಿರಸನಾ ಪರಸು ಮನ ಮೇ ಪ್ರೀತ್ ನಿರಂಜನ ದರ್ಸು ಪರತ್ರ ರೂಪನ ಪಿಖ ನೇತ್ರ ಸಾಧಗಿ ಟಹರ್ ಸಂತ ಸಂಗಹಿತ್

ಮೆಲ್ ಪ್ರೀತಂ ಸಾಚೆ ಗುಣ ಗಾವಾ ನಾನಕ ಸಾಚೆ ಸಾಚಾ ಪಾವಾ ತನಾ ಶ್ರೀ ಮಹಲ್ಲಾ ತೀಜಾ ಮನ ಮರೇ ತಾತ ಮರ ಜಾಯೇ ಬಿನ ಮನ ಮೂಏ ಕೈಸೇ ಹರ ಪಾಯೇ ಇಹೋ ಮನ ಮರೇ ದಾರೂ ಜಾಣೇ ಕೋಯೇ ಮನ ಸಬದ ಮರೇ ಬೂಜೇ ಜನ ಸೋಯೇ ಜಸನು ಬಕ್ಸೇ ಹರ ದೇ ವಡಿಯಾಯಿ ಗುರ ಪ್ರಸಾದ ವಸೇ ಮನ ಆಯಿ ರಹಾವ್ ಗುರ್ಮುಖ ಕರ್ಣಿ ಕಾರ ಕಮಾವೇ ತಾ ಇಸ್ ಮನ ಕೀ ಸೋಜಿ ಪಾವೇ ಮನ ಮೈ ಮತ್ ಮೈ ಗಲ ಮಿಕದಾರಾ ಗುರ ಅಂಕಸ ಮಾರ ಜಿವಾಲನ ಹಾರಾ ಮನ ಅಸಾದ ಸಾಧ ಜನ ಕೋಯಿ ಅಚರ